ಸುಬ್ರಾವ್ ದಯೂನ್ ಏನ್ ಹೇಳಿನ ಗುದಾನಾತಿ ಭದಿದ್ನ ತೋನ ಥೋಯ್ ಹದಿದ್ನೈ ತುಂಬತ್ತು ನಭೋ ಹೂವ ನಾ ತರಿಸ್ತಿ ಹೂವ ಬೇಂಬತಿಯೋ ಹದಿದ್ನೈ ಕಸ್ತು ಹನಿನೆ ಗೊತ್ ಕದಾತ ತೋನ ಥಿನಿನ್ ಹೋ ಹದಿದ್ನೈತ್ ಉಂಬತ್ತು ಊದಯ್ ದಾಯ ಬುಗ್ನೋ ಹೊಯ್ ಈತಿತ್ ಶಿವಿಪ್ತಿತ್ ದಾಯಿತ್ಯ ಕತ್ಯಕ್ ಏನೇ ನ ನೆಹರು ಹೆನಿನ್ ಎತ್ ತು ಹದೀತ್ ತು ಹದಿದ್ನೈತ್ ಕಸ್ತು ಬರೇತುಕ್ನ ಶಬುಬ ವರಗ್ ದಾಯ್ ಬ ದಾಯ್ ಮ್ಯಾದಿ ಹೂವ ಬೇಂಬತಿಯು ದಾಯ್ ನೇಯದೋಕ್ನ ಅಂಸಿ ಹೆನಿನ್ ಹೋ ಹದೀದಾ ನೆಹದೆ ತೂನ ಓ ತೊಂದೆ ಹೂವ ಉಂಬಾಬಾ ಹೂವ ಓನ್ ಊದಯ್ ನಾ ಥಯಾತಿ ದಾಯ್ ವರಿನ್ ಎಂಬತೆಯೋ ಮಿಯಾದಿ ಭದೀದಾ ನೆಯದ್ ಎನ್ ಹೆನಿನ್ ಕಸ್ಸಾಕ್ ತಿಕ್ತೇನ ಹೆನಿನ್ ಬಲಿಯೇದ ಶನ ಕಿತ್ತೇನ ತೋನ ಹೋ ಥೋ ಅದೀದಾ ನೆಯದೆ ತೂನ ಒಂಬತೋ ಹೆನಿನ್ ನೆಹರುವೇತ್ ಓನ್ ಕಸ್ಸಾಕ್ ಓ ತಕತ್ ಓನ್ ಓರೋ ಅಶಡಿಕ್ ತಿರುಗ ಓನ್ ಉಫಿಯೋ ಯಾಕಿಸ್ತೀನಿ ಅಶಡಿಕ್ ತಿರುಗ ಅಂ ಕತ್ತಿಯಾಪ್ ಹೀದಾ ವ್ಯಾಕಿಸ್ತೀನಿ ಕಸ್ತೋ ತುತ್ತೋನ ಥಮೀತುವ ತುನ ಫಿತ್ವ ಕಸ್ತೋ ಹಾಬಿರೇ ಓಂ ತಾತಿ ತುತಕತ್ ಓರೋ ತಿತ್ಫಯಿಕ್ ಬಲಿ ನಾಯ್ ಹರಿ ಮಲ್ಲಾಪ್ ಓದೋರ್ ಉಬತು ಫರ್ರಿಯೇ ತಿಕ್ತೇನ್ನ ತಿಳಿವ್ಯಾಯುವ ತೋರಾವುವ ಕಸ್ತೋ ಹೋ ಇಸ್ಸೀತ್ನಿ ತು ತಿಲ್ಗಾವುವ ತೋರಾವು ಹೋ ಇಸ್ಸಿಯಾದ ಅಕೈ ಓರ್ ಫರ್ರಿ ಒಂದಾ ವಿಕಯಕ್ ಏ ನಾಯಕಿ ಮಲ್ಲಾಪ್ ಹರಿ ಒತ್ತು ತಕತ್ ಮಲೋ ತುಮಸ್ಸಿ ಓರೋ ಕಡಿಸ್ತೀನಿ ಮಲೋ ತುಮಸ್ಸೇತೆ ಹರಿ ಓರು ದಿಬ್ನೂಬ್ ಅಕಿತ್ ತಾಫಾ ಫೇಲಿತ್ ಹಂಗ ಗೂಫಿಯೋ ಉನ್ನೆ ಏತ್ ನಕುಮನಾತ್ನಿ ಮಲ್ಲಾಬಿ ನಕುಮನಾಯ್ಕಿ ದಾಯ ರುಬ್ಬಿ ಆತಿಂದಿ ದಾಯ ದಿ ಅತಿಂದಿ ಒತ್ತು ನಾತಿ ದಾಯ್ ಓನ್ ಓರ್ ತುತ್ತೂಂದಿ ಅಕಿರ ಶನ ಹೊಯ್ ಶಗಾಮಾತು ಓನ್ ಶನ ಬರೋ ಕಸ್ಸೋ ಹೊಯ್ ಶಗಾಮಾತ್ ಅಕೈ ಬರೂ ಲೈತ್ ತುಮೀನೈತ್ ಬಿಡ್ಡಿಗಿರ್ ತಗ ಎಕತ್ಯೋಬ್ ಬತೋಹನ್ ನಾತ್ ಬರೋ ಅರಿವೇತ್ ಗುದಾದ್ದಾತ್ನಿ ಅರೆ ತೂರಾವ್ ಉಂಬಾಬಾ ಆಯು ಓಂ ಓರ್ ಓನ್ ಉಂಬಾಬ ದಿಬ್ನೂಬ್ ಅಕೈ ಹಂಕಾಯ್ ಓನ್ ಉಂಬಾಬ ಉನ್ನೆ ಯಥೋಯ್ ಶಗಾಮಿನಿ ಹವಾ ದೋಕ್ಷಗಾಮಿನಿ ಓಂಬಿ ದೋಕ್ಷಗಾಮಿನಿ ಕಸ್ತೆ ತಿತ್ಥಯಾತೆ ಓನ್ ಉಂಬಾಬ ಬಾಬುಕ್ ಬರೋಕ್ ಒತ್ತು ನಾತಿ ದಾಯ್ ಬ ಇಶ್ಬೂಬ್ ಬ ಇವಿನ್ ಬ ದಾಯಿನ್ ದಾಯಿ ಥಯಾತಿ ಬ ದಾಯ್ ಮಿಯಾದೀಪ್ ಇಶಲಿಕುವ ಇಗುದಾವುವ ಕಸ್ತೆ ಥಯಾತಿಬ್ ದೋಗ್ ದೈನಿ ಮಲ್ಲಾಬ್ ದೋಗ್ ದೂಫಿನಿ ದೋಗ್ ಇಥಕ್ವೀರ್ ದೋಗ್ ಇಸ್ತಲೀಫ್ ಉಂಬರುಕ್ ದೈ ಬ ಇಕ್ತಾ ಮಿಯಾದೀಪ್ ಬ ಇವಿನ್ ಮಿಯಾದೀಪ್ ಕಸ್ತೋ ಉಂಬತೋ ದೋಗ್ ಸಕೀನ್ ಒಂದಾ ವಿಕಯಕ್ ಎನ್ ಇರ್ ಓನ್ ಉಂಬಾಬಾ ಹೂವ ತೋಂದೆ ಹೂವ ಏವಿನ್ ನೋಬ್ ಅನ್ ಇರ್ ಎನ್ ಉಂಬಾಬಾ ತೋಂದೆ ಹೂವ ದಾಯ್ ವರಿನ ತೋನಾ ತೂ ಅರೆ ಓರ್ ಉಕ್ನ ವಿಂತಿತ್ ಬಿಡ್ಡಿಗಿಲ್ ತಗ್ ಎಕತ್ಯೋಬ್ ಬೇನ್ ಓದೋರ್ ಅಂಬಾಬಾ ಹೊಯ್ ಶಗಾಮಾಬಾ ಗುದಶನ್ ಹೊಯ್ ಶಗಾಮಾಬಾ ಕೋ ದಾಯ್ ವರಿಯ ತೂನ ಬರೋ ಅರ್ರಿಯು ದಾಯ್ ಓರ್ ಎಕತ್ಯಕ್ ಲಹಿತ್ಲಾ ಹೂವ ಔರೆ ಹೂವ ದಾಯಿ ಥಯ್ ಆತಿಬ್ ದಾಯಿನಿ ತೊಂದೆ ಹೂವ ಅಂಬಾಬಾ ಹೂವ ದಾಯ್ ವರಿ ತಗ್ ಎಕತ್ಯಕ್ ಲಾ ಹೂವ ಔರೆ ಹೂವ ಉದಾಯಿ ನಿತ್ಯಾಮೀನಿ ದಾಯಿ ಥಯ್ ಆತಿಬ್ ದೈನಿ ಅಕು ಒತ್ತು ನಾತಿ ದಾ ಎನ್ ಹೆನ್ ಹೆನ್ ಉಂಬಾಬೆ ಕುವ ದೇತೆ ಕುವ ಎಂಬತೆ ನಕುಮನಾಯಾನ ದಾಯ ಉವೇರ್ನ ಹಮೋಯ್ಸಾನ ಎಹರೂನೇನ ಕಹೀನ ಅದ್ಗಿರ್ತೇನೆ ಹದಿತ್ ಊತಕ್ ಓ ತೊಂದೆ ಹೂವ ಉಂಬಾಬಾ ವದಾಯ ವರೆ ದಾಯ್ ತಕ್ ಎಕತೆನೂನ್ ಬರೇ ಅಮಾಕ್ ತಿವರಿಯೇಕ ತು ದುನಿಯಾತ್ಯೋ ಕುವ ಕಸ್ಯೋ ತೌರೇನೆ ಹೂವ ತುಲಾ ಹೂವ ಕಸ್ಸೋ ಹೋಬ್ ದಾಯಿ ಥಯ ತಿಪ್ಕ ದಾತಾಯ ಊತಕ್ ತಿಫಗರಂದೆ ಹರಿಯುವೇಕ್ ಫಗರಕ ಎಂದೇಕ್ ತ್ವಗರಂದಿ ಉಗ ವೀಸೋ ಹಾಯ ಕೀನಿ ಯರೆ ಕುವ ದೇತೋ ಕುವ ಬಾಬೋ ಕುವ ಇಂಬರೆ ದಾಯ ತಿವರಿಯೇಕ್ ದಾಯ್ ತಕ್ ತಿಕತಿ ಆಯ ಬೇತ್ತು ನಾತಿ ದಾ ಇನ್ ಹಿನ್ ತುತ್ತೋನ ತುನೆ ಅದೇ ತುಕ್ ನಂಬತು ಓಂ ಬಾಬು ಕುವ ದೇ ತುಕ್ವ ಹೋಕ್ ಶಗಾಮಾಬ ಗುದ ಶನ ಗುದೋಕ್ ಶಗಾಮಾಬ ಒತ್ತು ನಾತಿ ದಾಯ್ ಹೊಯ್ ಕನಫ್ರ ಜಮ್ತಾಯ ಒತ್ತ ಕತ್ ಕಕ್ತೆ ತಕತ್ ತು ಕಿದ್ದಿ ಆಯ ಉನು ತಕ್ಕ ಎಹ ತಕ ತಕು ಕಿದ್ದಿ ಆಯ ಒತ್ತು ನಾತಿ ದಾಯ್ ಉದಾಯಿ ತಿಂದಿ ಆಯ ಅರೆ ನಾ ಅದೋರು ಏ ಉನ್ನೈತ್ ಬಿಡ್ಡಿಗೀಲಾ ಬಿಕತೀನೋ ಬೇನ್ ಓದೋರ್ ವೇ ತಾತಿ ದಾಮೆ ನಕು ಓದೋರ್ ಕಸ್ಸೆಯೋ ಬರೋಕ್ ದೋಕ್ ಶನ ಕತೀನೆ ಉಂ ಬರ್ಹುಯು ಮೇಲ್ತಿಯ ತೋನಾ ತು ಲೇನೆಕ್ ದಾಯ್ ತುವರಿಯ ತೋನಾ ತು ಶಂಗು ಓಕ್ನ ಬರೋ ಓಕ್ನ ಲಿಯಕ್ ಶಂಗು ಇಡಾಯ ಗೊತ್ತಿಂಗದಿ ಆಯ ಲಹಿತ್ ಉಂಬರುಕ್ ದೇತೋ ಕುವ ಬಾಬೋ ಕುವ ದಾಯ್ ತಿವರಿಯೇಕ್ ಲಹಿತಿ ಅರಾಕ್ ಬರೋ ಖನ್ ದಾಯ್ ವರಿನು ಅರೆ ಬರೆ ಅಮಾಕ್ ತಿವರಿಯೇಕ್ ತು ತುಮಗೆ ಅಮಾಕ್ ತೋಕು ಬರುಕ್ ತು ದುನಿಯಾ ತಿ ಕಲಿ ಬಾಪ್ತಾಯ ಮಲ್ಲ ಆಪ್ ಕಲಿ ಬಾಪ್ತ ಒತ್ತು ನಾತಿ ದಾ ಎನ್ ಹೆನ್ ಹೆನ್ ಉನ್ ಊಧೈ ಉನ್ ಅರರೆ ಇಕತೀನೇಕ್ ಓತ್ ಇಕತಿಯೇಕ್ ಓರ್ ಇಕತಿಯೇಕ್ ಇಂವೀನೈತ್ ಡೀಲ್ ತಗ್ ಇಕತಿಯೋ ಬೇನ್ ಓದೋರ್ ತೊಂದೆ ಹೂವ ಬಾಬಾ ಹೂವ ದಾಯ್ ಬೋರಿಯ ತೂನ ಅರ್ರಿಯು ಊತಕ್ ವಿಂತಿತ್ ಎಂದೀರೋಪ್ ತು ತಕತ್ತೋ ದಾಯ್ ಬೋರಿಯೋಬ್ ಅರೆ ದಾಯ್ ಬೋರಿಯೋಬ್ ಎಂಬರೇ ಶಿವಿಪ್ತಿತ್ ಬರೇ ದಾಯ್ ಬೋರಿಯೇನ ಮಲ್ಲಾಪ್ ತೋಂದೆ ಹೂವ ಬಾಬಾ ಹೂವ ದಾಯ್ ಬೋರಿಯ ತೂನ
ಅರ್ವಾಥು ತು ದಾಯಿನಾತು ಶಬೂನಾತು ಬೆತ್ತು ನಾತಿದ ಎನ್ಹೆನೆನ್ ತುತ್ತೋನ ತು ದಾಯಿತ್ ನಿಸರಿ ಓಕ್ನ ದಾಯಬ್ ಸಕ್ತೇನೆ ತೋನ ಅರ್ವಾತೋಕ್ನಾತು ಅರೆ ಮಲ್ಲ ಬಾಬು ಕ್ಲೀಯೋ ತರುದೇತು ಕ್ಲತ್ನಿಯೋ ಯಬಾಯಬ್ದೀತಿತ್ ಕ ಅಂಕಿರ್ತಾಯ ಹೊಯ್ ಕಗದ್ದೈ ಕಗದಪ್ತಾಯ ಇದಾಯಿಬ್ ತಿಂದಿಯ ಒಂದಾಪ್ ಎನ್ಹೆನೆನ್ ತುತ್ತೋನ ಥೋ ಹದಿದ್ನೇ ತುಂಬತೋ ಕಸ್ತೋತು ನಿಸರಿವೇ ತುಕ್ನ ದಾಯಿನ ನಿಸರಿ ಓಕ್ನ ಶಬೂಬ್ನ ನಿಸರಿ ಓಕ್ನ ಒತ್ತು ಬಿಡಾವಿ ಇಕತೀನಿ ಮೀನಿಕ ಏನಿ ಮೀನಿಕ ಎನ್ಹೆನೆನ್ ಎನಿ ಭಲ್ಯಾನಿ ಇಕ್ತಿಮ್ನೇತ್ ಅರೇನಿ ಇಕತಿಮ್ನೋವನ್ ಮಲ್ಲಾಬ್ ದಾಯಿಬ್ ಹಾಯ್ ಇಶ್ಬೂಬ್ನೇತ್ ಅರೇನಿ ಎನ್ಹೆನೆನ್ ಒತ್ತು ಬಿಡಾವುಯೇತಿ ಗುದಾನ ದಾಯಿತ್ ನಿಬರಿಯತ್ತೆಹೇ ಅರೆ ಅಮಾಕ್ತಂಕ ಕುಟ್ತಾಕೋ ಉನೂಧೈ ತೋ ದಾಯಿತ್ ತೋಶ್ಬೋತ್ ರೇತಿತ್ ಸಕೇನೆಕ್ ನಿಸರಿವೇ ನಾತು ತೋಮಾಕ್ ಫಿದ್ನಿ ತಿರ್ತಿತ್ ಹಗಿಲ್ನೆ ತೋನ ಕಸ್ಸಾನ್ ನಿಸರಿಯೋ ದೇತು ಕುವ ಬಾಬು ಕುವ ದೋಕ್ಷಗಾಮ್ಯಾನ ಉಕ್ನಾ ಉಕ್ತಿಕ್ತೇನ ಗ್ವದೋಗ್ ದಾಯಾವ ಗ್ವದೋಗ್ ದಾಯ ನೈತ್ ಇಸೋವಿನ್ ನೈತೋಕ್ ಬಿಡ್ಡಿಗಿಲ್ ತಕ್ ಎಕ್ವಸೀನೋ ಕೋಪ್ ಬೇನ್ ಓದೋರ್ ಉಂಬರೂಕ್ ದಾಯಬ್ ತಿವರಿಯತ್ತೂನ ತೂಕ್ನ ಉಂಬ ತೂ ಫಗರ್ ತಿಕಚಿಯೇ ಹೆಸಾಬು ಫಗರಂದಿ ತ್ವರಿ ತೆಕ್ತ ಒತ್ತು ನಾತಿದ ಇನ್ಹಿನಿನ್ ಶಬು ನಿಸರಿವೋಕ್ ದೇತೂಕ್ ಉಂಬರೂಕ್ ಅಂಸೆ ಶಲಿಕ್ನ ಹಿಸ್ಸೀತ್ನಿಯೇಕ್ ಉನ್ನೆ ತಿಸ್ಸೀತ್ನಿಯೋಕ್ ಲಾಬ್ ತೀಕ್ತಿಯೇಕ್ ಅಂಸೆ ಭವಾತ್ ಕಸ್ಸೋ ಕನಾತ ಕಿಯೋಗ್ ಗದೆ ಕಿಯೋಗ್ ಸರೆ ಅಸ್ಲು ಕನಾತ ಬೆತ್ತು ನಾತಿದ ಕನಾ ಕರ್ರಾವಾನ ಅಂಸೆ ಉಂಬರೂಕ್ ಲಹನೆ ದಿಬ್ನು ಅಥಿಸ್ಯಾಬ್ ತೀಕ್ತಿಯೇಕ್ ಉಂಬತೋ ಉನ್ ಉಗ್ನಿ ಭಿಸ್ಯಾಬ್ ತಿಕತಿಯ ಥ ಆತಿಬ್ದಾತ್ನಿ ಅದ್ಗಿರೇತಿ ಥವಾತ್ ಕನಾತ ಉಂಗದೆ ಕಿಯೋಕ್ ಸರೆ ಮತ್ನಿ ತುಂಬತೋ ಕನಾಕ್ರಾವಾನ ತಿಕ್ತಿನ್ ಅರೆ ಬಾಬುಗ್ ಕತಿಯಕ್ ನಕುಮನಾಯಿನೋಕ್ ಅಕೋ ಉಂಬರೋಕ್ ಲೇರ್ ಹಿಯೋಕುಬ್ ತಿತ್ತಿಲ್ಹನೈ ಹತೀತಿ ಹೋಕ್ ಇಫ್ರೇತ್ ಅರೆಯೇ ಥ ಆತಿಬ್ ದಾಮಿನಿ ಉತ್ತುನಾತಿದ ಉನುಂಬಾಬಾವ ತೂಂದೇವ ದಾಯ್ ವರಿ ಊತಕ್ ದಾಯ್ ತಕ್ ಇಕತಿಯ ಮಿತಿ ಆಯ ಅಮ ಅಗ್ಬರೇತಿ ವರಿಯೇಕ ಲಾವ ಔರೆ ಉವ ಉಂಬರೋಕ್ ದಾಯಬ್ ದಾತ್ಮಿಯ ಬರೇ ದಾಯಬ್ ತಿವರಿಯೇಕ್ ಅಮಾಕ್ ದಾತ್ಮಿಯ ಬರೇ ಅಮಾಕ್ ತಿವರಿಯೇಕ್ ತುಬಿಡಾವಿ ಉದಯೂನ್ ದಾಲ್ಲ ದಾಯಬ್ ದಾತೇನ ದೀಮಶಾಲ್ಲ ಕಸ್ಸನ್ ದಾಯಬ್ ದಾನೈ ಥದಿ ಧಲ್ಲಾನು ಅದಿದ್ನೆತ್ತು ತೀಮ್ ಸೌನೇತು ಎನ್ಹೆನೆನ್ ಎಂಬಾಬಾಯ ರೆದಾಯ್ ಹದಿದ್ನಾ ಉಂಬಾಬಾ ಉವ ತೊಂದೆ ಉವ ದಾಯಬ್ ವರಿ ಊತಕ್ ಉಂಬರು ದಾಯ್ ತಕು ಆಬ್ ದಾಯಬ್ ದಾಯಿನಿ ಔರೇಬ್ ದಾಯಬ್ ದೈನಿ ಲಹಿತ್ ಲಹಿತ್ ಬಿತ್ಕಾಯ್ ಯರಾ ಬರೋ ದಾಯಬ್ ವರಿನ್ ಊತಕ್ ಬರೆ ಅಮಾಗೆ ವರೆ ಲೈತಿ ಅರ ಉನ್ ವರ ತೊಂದೆ ಓಂ ಬಾಬಾ ಓ ವರಿಯ ವರಿನ್ ಬೆತ್ತು ನಾತಿದ ಉನ್ ಉದಯ್ ಉಗುನೋ ತುತ್ತೋನ ಹೋ ಎದಿನ ತೋನ ಹೆನಿನ್ ನಿಸರಿ ರಾಧಿಯು ಸಮರ್ ತುಷ್ಬೋನಾಯ್ ಸಲಾಮಿನಿ ಓಕ್ನ ಏನೆ ಉವ ವರೆ ನೆ ಉವ ಶಾಲ್ಲ ಉದಾಯಿನಾಯ್ ನಿಮ್ಮರ್ರೆ